ಸರಿಗ ಮ ಬ ಧ ನಿ ಜ ಗ ನಿ ಜ ನಿ ದ ಬ ಧ ನಿ ಜ ರಿ ಜ ನಿ ಜ ನಿ ನಿ ದ ನಿ ದ ಬ ಧ ಬ ಮ ಬ ಮ ಮ ಗ ಮ ಗ ರಿ ಗ ರಿ ರಿ ಸ ರಿ ಸ ಗ ರಿ ಮ ಗ ಬ ಮ ರ